0: ಇದಿರೆ ಗೊಮು ಮಾಹೇರ್ಲಾದಾತೆ
1: ಹೊಸೆ
0: ಗೊಮು ಮಾಹೇರ್ಲಾದಾತೆ ಹೋ ನಕವಾ ಗೊಮು ಮಾಹೇರ್ಲಾದಾತೆ ಹೋ ನಕವಾ ತಿಚಾ ಗೋವಾಲ ಕೋಕಣ ದಾಖವಾ ಹೋ ತಿಚಾ ಗೋವಾಲ ಕೋಕಣ ದಾಖ